ಸರ್ವಾಶನಂ ಸರ್ವಸಿದ್ಧಿದಂ ಸರ್ವರೋಗಹರಂ ಚೈವ ಸರ್ವಸಂಪತ್ಪ್ರದಂ ಶುಭಂ ಭುಕ್ತಿ ಮುಕ್ತಿಪ್ರದಂ ನೃಣಾಂ ಸರ್ವಸೌಭಾಗ್ಯವರ್ಧನಂ ಋಣಬಂಧ ವಿಮೋಚನಂ.

ಸ್ತು ಕೃತ್ವಾ ವ್ರತಮನುತ್ತಮಂ ವ್ರತಂ ಸದೈವ ಕುರ್ವೀತ ಸಪ್ತವಾರೇಷು ವಾ ಯದಿ ತೇಷಾಂ ಶಸ್ತ್ರಾನ್ಯುತ್ಫಲಾನಿ ವಹ್ನಿ ಸ್ಯಾಚಂದ್ರ ಶೀತಲಃ ನ ಚೈವಂ ವ್ಯಾದಯಂತ್ಯಸ್ಮಾನ್ ಮೃಗ ಪಕ್ಷಿ ಗಜಾದಯಃ ಮಹಾ

ವಿಧಿನಾಯಾಸ್ತು ಕೃತ್ವಾ ವ್ರತಮನುತ್ತಮಂ ವ್ರತಂ ಸದೈವ ಕುರ್ವೀತ ಸಪ್ತವಾರೇಷು ವಾಯದಿ ತೇಷಾಂ ಶಸ್ತ್ರಾನ್ಯುತ್ಪಲಾನಿ ವಹ್ನಿ ಸ್ಯಾಚ್ಚಂದ್ರ ಶೀತಲಃ ನ ಚೈವಂ ವ್ಯಾದಯಂತ್ಯಸ್ಮಾನ್ ಮೃಗ ಪಕ್ಷಿ ಗಜಾದಯಃ ಮಹಾನ್.